ಅಡ್ಡದ ದಿಗಿ ದಿನ ದಿಗಿ ದಿನ ದಿಗಿ ದಿನ ನಗೆ ನಗೆ ನನ್ನ ದಿಗಿ ದಿಗಿ ತಗ ತಗ ದಿಗಿ ದಿಗಿ ತಗ ನನ್ನ ತಾಗೆ.